ಮಿಸ್ಟರ್ ಬೇಚಾರ ಫಿಲ್ಮ್ನ ಗೀತದ್ದು, ಕುಮಾರ್ ಸನ್ನ ವಾಜ್ಮ ಹೋಗಿ ಪ್ಯಾರ್ ಕಿ ಜೀತ್ ಫಿಲ್ಮ್ನ ಗೀತ ಸಂಬಳಿಯೇ ಜಸ್ಪಿಂದರ್ ನರುಲಾನೆ ರಿಪ್ ಕುಮಾರ್ ರಾಠೋರ್ನ ಅವಾಜ್ಮಾ.